ಹರಿದ ಪ್ರಾಣ ದೃಢ ಇಟ್ಟಿಕೊಂಡು ಬ್ರಹ್ಮಂತರ ಇಟ್ಟಿಕೊಳ್ತೇವೆ ಕೋಲ್ ಹೋಗಿ ಬ್ರಹ್ಮಂತರ ತೆರೋ ಗುರು ಉಸ್ ವಾಯುದಿ ತಜಾಂತರ ನಾಲ್ ಜಯ ಮಹಾಭಯಾನ ತಪತ್ ಕೋ ಅದು ಕಹಿ ರಸ್ತೆ ಜಿತ್ತೇ ಬಡಾ ಓಪರಾ ಜಯ ರಸ್ತೆ ಉತ್ತೇ ಗರ್ಮೀ ಭೀ ಬಣ ಆಮ ಕಹಿ ಗರ್ಮೀ ಗರ್ಮೀ ಹೋವೇ ಅಸಿ ಓಪರಾ ಉಸ್ ಗರ್ಮೀ ತು ಬಚನ ವಾಸ್ತೆ ನಾ ಕೋಈ ಹೋರ್ ಕೋಈ ಸಾಧ ಇಕೋ ಸಾಧ ಜಯ ಮಾ ಧ್ಯಾನ ತಪತ್ ಕೋ ಧಾಮ ತೇ ಹರ ಕೇ ನಾಮ ಕಿ ತುಮ ಉಪರ ಶಾಮ ಜಯ ತ್ರಿಖಾ ಮನ ತುಜೇ ಆಕರ ಕೈ ಜಯ ತ್ರಿಖಾ ಮನ ತುಜೇ ಆಕರ ಕೈ ಓ ನಾನಕ ಹರ ಹರ ಏಕ ನಾಮ ತುಮ್ಹೈ ಕೇ ದ್ರಗಾಹಿ ಕಿ ਬਾਬਾ ਜੀ ਬਚਨ ਕਰਦੇ ਸਨ ਟਿਕਟ ਨੂੰ ਕਿਤਨਾ ਸੰਭਾਲ ਕੇ ਯੂਕੇ ਜਾਣਾ ਹੋਵੇ ਹਜ਼ਾਰਾਂ ਰੁਪਏ ਦੀ ਟਿਕਟ ਹੋਗੀ ਉਹਦੀ ਵੀ ਸੰਭਾਲ ਇਹ ਟਿਕਟ ਜੋ ਸਿਰ ਦੇ ਕੇ ਵਾਹਿਗੁਰੂ ਜੋ ਸ਼ਬਦ ਗੁਰਮੰਤਰ ਸਾਨੂੰ ਗੁਰੂ ਤੋਂ ਗੁਰਮੰਤਰ ਜੋ ਨਾਮ ਹੈ ਉਹ ਸਾਨੂੰ ਗੁਰੂ ਹੋਰ ਕੋਈ ਨਾਮ ਨਹੀਂ ਦੇ ਸਕਦਾ ਨਾਮ ਪੂਰੇ ਗੁਰੂ ਤੋਂ ਮਿਲ ਤੇ ਨਾਮ ਦੀ ਜੋ ਪ੍ਰੇਰਣਾ ਹੈ ਇਹ ਨਾਮ ਜਪਣ ਵਾਲੇ ਮਹਾਂਪੁਰਸ਼ ਹੈ ਨਾਮ ਗੁਰੂ ਤੋਂ ਨਾਮ ਅਮੋਲਕ ਰਤਨ ਹੈ ਪੂਰੇ ਸਤਿਗੁਰੂ